ಕ್ಷಮ ಕೋರಿ ಭರತನಾರದನ ಪದಾರ್ಥ ಹೊಸ ಪರ್ಯಾಯ ವಾಣಿ ಗುರುವಾಣಿ ಲಾಭ ಅತ್ಯಂತ ಅತ್ಯ